0: ಇಲ್ಲ. ದವಾಖಾನೆ ಆಗಲ್ಲ.
1: ಮಕ್ಕಳ ಮಾಳ ಯಾ ತಾಯಿ ಬತಾಶಾ ಸೇಜಾರಿ ಭೂಕೋಬಾಕಿ ತಿಲ್ಲು ತಿಲ್ಲು ಕೋಣ ಹೇ ಆಗಾರಿ. ಮನು ಮನಾಲಿ
2: ಸಾಕಿ ದವಾವಾ
1: ಆಯ್ ಝಾಲೆ ಭೂಕೋಬಾಲಾ.
2: ಮನು ಮನಾಲಿ ಖೋಕಲಾ.
1: ಮಕ್ಕಳ ಮಾಳ ತಾಯಿ ನಾ ಹಂಗಾ ತುಮಚಾ ಯಜಮಾನ ದೂಧ ದಹಿ ಪಿಹೂ ನಕಾ ಉಂದಿರ್ ಬಿಂದಿರ್ ಖಾವು ನಕಾ ಅಡ್ಗಳೆ ಜಾವು ನಕಾ ಗೋಳ್ಯಾ ದೇತು ಬಡ್ಗಾ ಛಾ ತಸಾ ತಸಾ ನಿತ ಅನ್ಗ್ಯಾ.